ಮಾತೃಷ್ಮಾಂಡಿ ಪ್ರಜಂತ ವಿಷಮಾತ್ ಪೌಣಿಷ್ಮಾತ್ ಪಾಣಿಷ್ಮಾತಿ ಖೇತೆ ವಿಟಾಣಿ ವಿಷಮಾತ್ ಅತ್ಯಸ್ಮಾತ್ ಕಾಣಿಷ್ಮಾತ್ ಚಾಲುಕ್ಯ ಪ್ರಾಣಿ ವಿಷಮಾತ್ ಸಂಜೋ ವಿಷಮಾತ್ ವಿಜೋ ವಿಷಮಾತ್ ಕುಪಿತಮಾತ್ ಭೋಗ.